0: ನಂಗೆ ತೀರ್ತಿಲಿ ಪಾಂಪ್ ಪಾಂಪ್ ಮಾಡ್ತಾರ ಆ ನೈಟ್ ಕೊಟ್ಲಿರ ಗ್ಯಾ ಬಾಯ್ ಗ್ಯಾ ನಾವ್
1: ತುಂಬಿಗ್ಯಾಲ್ಲ ಅರಮಸು ಬಚ್ಚ ನಾವ್ ಗೆಲ್ಲ ಲಾಜ್ಮಲ್ಲ ವಾಟ್ತೆ ಸಾಕರ್ ವಾಟ್.